0: ಕ್ರೈಮ್ ಮಂಡಳಿಯ
1: ಅಸುವ ದಶಕೆ ಅಂತಿಮ ದವಸ ಸಿಹಿನಾಗಿರೋಮ ನಿದ್ರಾಶೀಲಿ ಆಮೇಕ
2: ಮಂದಾರಂಬ್ರೆ ಹತಟ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
3: ಕಾಲ್ಕಟ ಉಯಾಗಿ ರಿಕ್ವೆಸ್ಟ್ ಸೆಟ್ ವಿನ ಹೋದ ಮತನ ಕಿಂದರ ಹಂದಾವ ವಿಜಾನು

ಲುನಾಶಾ ಹ್ಯಾಪಿ ಬರ್ತ್ಡೇ ಗಡಮು ಗಡಾರಿಯ ಕಾದ್ರೆಂಗ್ವಾಗೆ ಅಮ್ಮ ತಾತಲು ಫ್ಯಾಮಿಲಿ ಕೆ ಹಮೋಮ ವಾಟ್ ಹ್ಯಾಪಿ ಬರ್ತ್ಡೇ ಕಿಲ ವಿಶ್ಕನ್ ಕುರಿನೆ ಟೀಮ್ ಕೆ ಅಪಿ ಸ್ಪೆಷಲಿ ಮಾಮಾ ಓಯಾಟ ಗಡಮು ಗಡಾರಿಯ ಕಾದ್ರೆಂಗ್ ಹ್ಯಾಪಿ ಬರ್ತ್ಡೇ ಕಿಲ ವಿಶ್ಕನ್ ವಾ ಮಾಗೆ ಮೇ ಬರ್ತ್ಡೇ ಕಡೆ ಓಯಾಟ ಹಾಯ್ ಜಾನು ಜಾನಿಗೆ ಸಿಂಧು ಆ ಕಿಲೋ ದುಣ್ಣದ ಕಿಲ ಹುಣ್ಣೆತ್ ಅನೇ ಯಾವತ್ ಮಾವಲ ಹಸಿರು ಸಿಂಧು ಕರೆ ಕದು ಕರೆ ಗಾಂಧ ಕೋಕಿಲ ಕಲು ಅಗ್ಗಲಿ ನಿಲಾಂಗಿ ಮಸೇಜ್ ಕೆಲ್ಲ ತೀರವ ಅನೇ ಅಪಡಿ ಜಾನಿಗೆ ಮಡಾಕ್ನ ಹೆ ಜಾ ಜಾ ಜಾನಿಗೆ ಮಡಾಕ್ನ ಹೆ ಮಂದೇ ನಂಗು ಆಡ ಸಿದ್ದು ಅಕ್ಕನೆ ಬೆಹನ ಸಿದ್ದು ಅಡಿಗೆ ತು ಕರೆ ಗಾಂಧ ಹಾಯ್ ಸುದ್ದು ಮಾಣಿಕ ಓ ಯಾವದ ಆವ ನೂಡಲ್ಸ್ ಕೊಂಡ ಬಾಬು ವಾಂಗ ಅಲ ಬೋಲೆ ಅಕ್ಕ ಗೇಲು ಥ್ಯಾಂಕ್ ಯು ಅಡೆ ಅಪಡಿ ಜಾನಿಗೆ ಮೇಡನ್ ಕಿವನೆ ಲಸರ ಸಿಂಧು ಕಡೆ ಕದ ಕರೆ ಗಾಂಧ ಬೋಕುಂದ್ರ ನಿವಾಸಿಟಿ ದೇವಿ ದ ಫ್ಯಾಷನ್ ಗೆ ದೀಪ್ತಿ ಅಕ್ಕ ಇನ್ನೊಂದ್ಸ ಲಲಿತಾ ಅಕ್ಕ ಇಟ್ ಬಸ್ ಅನುಷ ಮಾನೇಲ ಅಕ್ಕ ನದೀಶ ಮಿಸ್ ಅಮನ್ ದಿನಾಂಗ ಪ್ರಶಾಂತ ಅಯ್ಯ ಮೈರಿ ಸಮ್ಮಿ ದಹಕನು ಮಂಗಲಿ ಫ್ಯಾಷನ್ ಗೆ ಸೆಟ್ ಕಾತೆ ಕದ ಕರೆ ಗಣ ಲಸರ ಸಿಂಧು ಆಗ್ದೆ ಸುದ್ದಿಯೇ ಈನೋಸರ್ ಜ್ಯೋತಿಬಾಲ ಮಹಾತ್ಮ್ಯಾಗ ಸಿಂಧು ಅಕ್ಕೋಣಿ ಕೇಳ್ತೀನೋ ಜ್ಯೋತಿಬಾಲ ಮಹಾತ್ಮ್ಯಾಗ ಸಿಂಧು ದವನ್ಯಮೇ ಮಮ್ಮ ದೆನ್ನಂಗ್ ಈನೋಸ ಯಾಟ ನಂಗೆ ಕೋಮಾರಿ ಮಂದೆನವ ಲಸರ ಸಿಂಧು ಕಡೆ ಕದ ಕರೆ ಗಾನ ಕೇಳತೀಯರೋ ವದಾಕರಿ ರಾಜ್ಯದ ಸನಾಯಕ ಅಯ್ಯ ವ್ಯಕ್ತಿ ಕರೆಗ ನಮ್ಮ ಹೆಣ ಸಿಂಧು ರೀತಿ ಪಸಕೌದು ಇನ್ನೇ ಶುಭ ದವಸ ಜಾನು ಉಮ್ಮ ಖ್ಯಾತಿ ಲಸರ ಸಿಂಧು ಆಗ್ದೇನೆ ಪಿಲಿಯಾಂದ್ರ ಕಪಲ ಹೇಳಿತು ಫ್ಯಾಷನ್ಗೆ ಸಮಾಧಿ ಮಾನಿಲ್ ಜಯಶಾನಿ ನೀಲಾ ನಿಶಾಂತಿ ಸುನೇತ್ರಾ ದೇವೇಂದ್ರ ದೇವಮಿ ಪ್ರಿಯ ದರ್ಶಿನಿ ರೂಪಾ ಮಾಲಿ ಸುಧು ಮಾಣಿಕ ಅದ ಮಗ ಯಾಲು ಹೋಗಿ ಉಪಾಂತಿನ ಸಂಭರಣವಯಾಗಿ ನಮ್ಮ ಮಂದಾಕಿನಿ ಮೇಪಾರ ಸಸ್ಪೆಲು ವಿಭಾಗ ನಿನ್ನೆಯಾಟ ವಿಷ್ಕರ ಮುಸುದು ಬೋಲೆ ಉಮ್ಮ ಉತ್ತು ರನ್ ಹರಿಯನ್ನೋ ಅಕ್ಕಿ ಆದ್ರೆ ಜಯವೇ ವಾಕ್ಯ ಹೇಳ್ತೀನವ.

ಮಂದಾಕಿನಿ ಹ್ಯಾಪಿ ಬರ್ತ್ಡೇ ಗಡಮ ಗಡಾರಿಯ ಖಾದ್ರಿಂಗ್ವಾಗಿ ಹೊಂದಮ ಯಾಲುವ ಹೋಯಾಟ ಹ್ಯಾಪಿ ಬರ್ತ್ಡೇ ಕೆಲ ವಿಷ್ಕರಣವ ಎಕ್ಸಾಮ್ ಕಥ ಹೋದ್ರೆ ಕರೆಗಾನ ಕೆಲ್ಲ ಮಾತ್ ಗಡಾರಿಯ ಖಾದ್ರಿಂಗ್ವಾಡ ಹ್ಯಾಪಿ ಬರ್ತ್ಡೇ ಕೆಲ ವಿಷ್ಕರಣವ ಸತ್ತಿಂಗ್ ಇನ್ನ ಪರಿಸಮಟಿ ಇನ್ನ ಆದ್ರೆ ಎತ್ತಕೊಟ್ಟ ಮಟ ಉತ್ತು ರನ್ನ ಹರಿ ಅನ್ನೋನಿ ಕೆಲಕ್ಕೆ ವಚ್ಚಾತು ಓಯ್ ಆಟಾಯಿ ಒಯ್ ಕೆಲ್ಲ ಸೆಟ್ಟಗದ ಮಾಯಿ ಉತ್ತು ರನ್ನ ಹರಿ ಅನ್ನೋನಿ ಜಾಯೋ ವೆನ್ನೋಣಿ ಸುಬ್ಬ ವೆನ್ನೋಣಿ.

ಬೇಯಾದ್ರೆ ಕಥಾ ಉದ್ದಿಗೆ ಅರಂಗೆ ಅನ್ನೋ ಹಿಂದ ತಮಾಯಿ ಮಂದಾರಂ ರೇ ಪ್ರಸಂಗ ಗೇನ ಪುಂಚಿ ಬಲ ಪೊರುತ್ವಕ್ ದುನ್ನೆ ಇತಿಂಗೆ ಅನ್ನ ನೆತ್ತಫೆಂ ಫೇಸ್ಬುಕ್ ಪಿಟುವಟ ಮಂದಾರಂ ರೇ ವಾಲ್ ಪೋಸ್ಟ್ ಅಲಂಗಟ ಗೇಲ ಕಮೆಂಟ್ ವಕ್ ತೇಲ ಅನ್ನ ಮಂದಾರಂ ರೇ ಪ್ರಸಂಗೆ ಅರಗೇನ ಅಪಿಕೋ ಹೆಟದ ಎನ್ನೋನೆ ಅಮಲಿಯಲೆ ಅನ್ನ ವ್ಯಾಡಿಯನ್ ಮೇಕೇನ ತನಟ ಅಪಿಯನವಾ.